ಬಸರಕ್ಕೆ ಅಭಿಮಾನಿಯ ದೇಶೀಯ ಔಷಧ ನಿಷ್ಪಾದನೆ ಪ್ರಮುಖಾಪನ ಕಿರಿವತ್ತುಡುವ ಪ್ರೇಮರಾಜ ಸಮಾಗಮಟ ಹೆತ್ತ ಬಸ್ ವಸರಕ್ ಪ್ರೇಮ ನಿಮಿತ್ತೆ ಸಿದು ಕರಣ ಪರಿಪ್ರಾಣ ಧರ್ಮ ದೇಶನೆಯ ಅಕ್ಟೋಬರ್ 15 ರಾತ್ರಿ 10:30 ಸಿಟ್ ಲಕ್ಕಂಡ ಕುವನ್ನಿತುಳಿಯೇ ಮೇ ಮಾಸ 17 ಮಹಾ ಸಂಘರತ್ನೆಯ 75 ನಮಕ್ ವಿಷಯ ಸಂಘಗತ ದಾಕ್ಷಿಣಾವದ ದೇಶಮಾನ್ಯ ಮಹಾಚಾರ್ಯ ವೈದ್ಯ